ಗ್ರಾಮ ಕಾಂಜಿಪ್ಪು ಅನ್ನೋ ಭೂಮಿ ಎಲ್ಲ ಬತ್ತಾದ ನದಿಯ ಪಾತ್ರ ಆರದಲ್ಲಡೆಯೋ ಅಂತ ನದಿಯೇ ಕಾಂಜಿಪ್ಪು ಐತಾ. ತುಂಬ ಪಡ್ರಂಗೆಲ್ಲ ಅವಂಗ ಕವಲಿಯ ದೇವತೆ ಕಟ್ಟ ಮೊರೆ ಇಡುವಾಂಗ. ಅಣ್ಣ